0: ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತ ದೇಶವಿಲ್ಲದೆ ಎಲ್ಲ ಬಗೆಯ ಜನರಿಗೆ
1: ಡಿ ಕೆ ಶಿವಕುಮಾರ್ ಟೇಕ್ಸ್ ಓತ್ ಆಸ್ ದ ಚೀಫ್